fa abeme buo wa ni da so asa e wo bre mu obi aso ntume mawa me ka che o se se nya nya o so no na ye Israel nya ko ko obeche o nya me beche